ಸಲು ನಡಿಯೇ ಜಾಗ ಸಲು ನಡಿಯ ಬೋಲೆ ಕುರ್ಬಾನಿ ಬೋಲೆ ಕುರ್ಬಾನಿ ರಾಮ ಜಾಗ ಸಲು ನಡಿಯೇ